0: ಶ್ರೀ ಶ್ರೀ ರಂಗ ರಂಗ ರಂಗಾಚಾರುಲವಾರಿ ಸಿಂಗಲ್ ನಾದ ಸಂಕೀರ್ತನ ಆದಿತಾಯಂ ಪೂರ್ಣ ಕುಂಭರಾಗಂ
1: ಸೆಬಸ್.